ಗಮ ಗಮ ಗರೆ ಸಾ ನಿರ ನಿ ಗರೆ ಗರೆ ಗರೆ ಮ ಗಮ ಗಮ ಗ ದ ಮ ದ ಮ ದ ಮ ನಿ ದ ನಿ ಮ ದ ಮ ದ ಗಮ ಗ ದ ಮ ದ ಗಮ ಗಮ ನಿರ ನಿ ಗರೆ ಗರೆ ಗರೆ ಸಾ ದ ನಿ ಮ ದ ಮ ನಿ ದ ನಿ ಮ ದ ಮ ದ ಗಮ ಗಮ ಗರೆ ಸಾ ನಿರ ಗಮ ದ ನಿ ರ ನಿ ದ